0: ಅನ ಜ್ಞಾನ ಮಾಹಿತಿ ರಂಜನ ಕರಣ್ಯ ಜ್ಞಾನ ಮಾಹಿತಿ ರಂಜನ ಕರಣ್ಯ
1: ಜ್ಞಾನ ಮಾಹಿತಿ ರಂಜನ ಕರಣ್ಯ
2: ಜ್ಞಾನ ಮಾಹಿತಿ ರಂಜನ ಕರಣ್ಯ
0: ಖೇಡೋ ಪಾಡಿ ಸಹರಿ ಖೇಡೋ ಪಾಡಿ ಸಹರಿ
3: ಆಕಾಶವಾಣಿ ಜಳಗಾವ್
4: थेंब थेंब वाचवा पाण्याचा हाच मार्ग आहे सुखी भविष्याचा।